ಕಷ್ಟಿನ ವಸ್ತು ಪಯ್ಯೋ ಸಾತು ಸಂತೋಖ ವಿಚಾರು ಅಮೃತ ನಾಮ ಠಾಕುರ ಕಾ ಪಯೋ ಜಿಸ್ಕಾ ಸಬ ಅಧಾರು ಜೇಕೋ ಖಾವ ಜೇಕೋ ಪುಂಚ ತಿಸ್ಕಾ ಹುಯೇ ಉದಾರು ಏ ವಸ್ತ ಜೀ ನಹ ಜಾಯಿ ನೇತ ನಿತ್ರ ಗುರುಧಾರು ತಮ್ ಸಂಸಾರ ಚರಣ ಲಗ